ಬಯಲ ಕೈಂಗ ಸಂಖ ಐತೆ ಬೆಳಕಿ ಮಿತಿಲೆ ಬರ್ಬೋದ ಐಸು ಕುಯಿಂಗಾಲ ಎತ್ತೆದ ಮಿತಿಲಿ ಮೆಲೆಂಗ್ ಅಬದಿಂಗಿ ಯಾಕೆಬ ಅಲಂಬ ಕಿದ್ದಿಂಗ್ ಕಾಲ ಬೊಂಗ್ ಅಬದಿಂಗಿ ಯಾಕೆಬ ಅಲಂಬ ಕಿದಿಂಗ್ ಆಲ ಕಿದಿಂಗ್ ಕಾಲ ಬೊಂಗ್ ಈ ಮಿತಿಲ್ ಕಿಂಗತಿ ಒತ್ತ ಸೊಂಗಾಯಿಸ್ ಪಾಲಿತಿ ಬರೋದು ಬೆಲೆ ಸೊಂಗಾಯಿಸ್ ಪಾಲಿತಿ ಇಂಗ್ಲೀಷ್ ಫುಲ್ಗಿತಿ ಇ ಅಂದೇನ್ ತಾಸ್ ದೀನ್ ಕಾಲ್ ಅಂತಾಸ್ ದೀನ್ ತಾಸ್ ಕಿ ದೀನ್ ಒರೆ ದೇನ್ ತಾಸ್ ಕಾಕೆ ನಮ ಇಲ್ಲೊಂಗ್ ನಮ ಇಲ್ಲೊಂಗ್ ಕಾಲ ಅಲ್ಲಿ ಇ ಅಂದೇನ್ ದೇನ್ ಬರೈ ದಿ ತಲ್ಲಯು ಒಲ ದದ ಬ ಇಲ್ಲೊಂದ್ ದೀನ್ ಇ ನ ದೂತಾನೆ ಅಸ ಇಂದ ಕೈ ನ ದೀನ್ ಕಾಲ ದೀಲೆ ಆಕೆವ ಇಲಾಯಿ ನ ಪೋರ ದಿಯಂ ಬಿತಿ ಲೆಂಗ ಅಬ ದೀನ್ ಇ ಆಕೆವ ಅಲ್ಮ ದೀನ್ ಕಾಲ ಅಲ್ಮ ಕಿದೀನ್ ಕಾಲ ಬೋಂ ನಮ ಇಲಾಯಿ ನ ಕಿ ದಯಮೊರೆ ಎಲ್ಲೊಂಗ್ ಅದನ್ ಇಯಾವೈ ಇಯಾವೈ ನಸ್ ಕ್ವೆ ಇತ್ತಿ ಯುನ್ನಿ ಬರ ಇಲ್ಲ ಕ್ವೆ ಸಿ ದು ಅಸಂ ಬರ ಇನಿ ಅಕೆ ಇಲ್ಲೆ ದಿಂ ಇಯಂಬರ ದಿಂ ಇಯಂಬರ ನಮ್ಮ ಸೂರ್ಸು ನ ಪೀನ್ಸ್ ಇಲ್ಲ ಕ್ವೆ ಸಿ ಬರ ಇನಿ ಇಲ್ಲ ಕ್ವೆ ನಮ್ಮ ತುಯಿನ ಅಪ್ಪಯಂಗ್ ನಮ್ಮನಿ ದು ಎಂಗ್ ನ್ಯೂ ಲೈ ಒಲ ದೇಲೈ ಇಲ್ಲ ಊಂಗಿ ನ ಪೋರ ಇನ್ ಸಿಕಲ್ಗ ಕಾಲ ಅರಿ ಅಲೈವ ಆಸಂಗೋರೆ